0: भक्ती हे प्रेम महिमचे ಆತ್ಮಶಕ್ತಿಯು ಪ್ರೇಮ ಶಕ್ತಿಯು ರೆಂಡು ಏಕಮಯ್ಯೇ. ಪ್ರೇಮ ಸ್ವರೂಪುಲಾರ
1: ಎಂಬಾಡಿಮೆಂಟ್ಸ್ ಆಫ್ ಲವ್.
0: ಈ ಪ್ರಪಂಚದ ಯೊಕ್ಕ ಸ್ಥಿತಿ ತಿಳಿಯಡಾನಿಕ ಏದಿ ಆಧಾರಂ?
1: ವಾಟ್ ಈಸ್ ದ ಬೇಸಿಸ್ ಫಾರ್ ದ ವರ್ಲ್ಡ್ ಟು ಎಕ್ಸಿಸ್ಟ್ ಅಂಡ್ ಸಸ್ಟೈನ್?
0: ಈ ಪ್ರೇಮ ಶಕ್ತಿಯೇ ಅನ್ಯ ನಕ್ಷತ್ರಾಲು ನೇರ ರಾಲಕ ಮಿಂಟ ನಿಲ್ಚಿ ಉಂಡೆ.
1: ವಾಟ್ ಈಸ್ ದಟ್ ಮೈಟಿ ಪವರ್ ಆಫ್ ಲವ್ ದಟ್ ಕೀಪ್ಸ್ ದ ಸ್ಟಾರ್ಸ್ ದೇರ್ ಸ್ಟಡಿ ದೇರ್ ಇನ್ ದ ಸ್ಕೈ ವಿಥೌಟ್ ಫಾಲಿಂಗ್ ಡೌನ್?
0: ಏ ಪ್ರೇಮ ಮಹಿಮಚೇ

0: ಪ್ರಚೋದಿತ ಮನಸ್ಸೆ ಕಹು ರಾಮ ರಾಮ ರಾಮ ರಾಮ ರಾಮ ರಾಮ ಶ್ರೀರಾಮ ರಾಮ
1: ಪ್ರೇಮ ಬೋಧಿತ ಮನಸ್ಸೆ ಕಹು.